ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳಾ ದೇಶಪಾಂಡೆ, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ರಕ್ತ ವರ್ಗಾವಣೆ ಹಾಗೂ ರಕ್ತದಾನದ ವಿವಿಧ ಪ್ರಯೋಜನಗಳ ಕುರಿತು ಡಾಕ್ಟರ್ ವೇದ ಶ್ರೀಪಾದ್ ದಿದ್ಗಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ. ಕೇಳಿ ಸಂದರ್ಶನ.

0: ಸ್ನೇಹಿತರಿಗೆ ನಮಸ್ಕಾರ. ಪೆಥಾಲಜಿ ಅಂದರೆ ರೋಗಶಾಸ್ತ್ರ. ಇದು ಮನುಷ್ಯನ ಯಾವುದೇ ಕಾಯಿಲೆಯ ಪ್ರಾಥಮಿಕ ಹಂತವನ್ನು ಪತ್ತೆ ಹಚ್ಚುವ ಒಂದು ವೈದ್ಯಕೀಯ ತಪಾಸಣೆ. ಇದರಲ್ಲಿ ರಕ್ತ ಮತ್ತು ಮೂತ್ರಗಳ ಪರೀಕ್ಷೆಯಿಂದ ಕಾಯಿಲೆಯನ್ನು ಗುರುತಿಸುವುದು ಹಾಗೂ ಕಾಯಿಲೆಯ ತೀವ್ರಗತಿಯನ್ನು ಹರಡುವ ಕ್ರಿಯೆಗಳನ್ನು ನಿರ್ಧಾರಣೆ ಮಾಡುವುದು. ಯಾವುದೇ ಕಾಯಿಲೆ ಇದ್ದರೂ ರೋಗಿಯು ಈ ತಪಾಸಣೆ ಮೂಲಕ ವೈದ್ಯ ಪರೀಕ್ಷೆಯನ್ನು ಮಾಡಿಕೊಂಡು ಗುಣಮುಖರಾಗುವ ಸಾಧ್ಯತೆಗಳು ಬಹಳಷ್ಟು ಇರುತ್ತವೆ ಎನ್ನುತ್ತಾರೆ ಡಾಕ್ಟರ್ ವೇದಾ ಶ್ರೀಪಾದ್ ಅವರು. ಇವರು ಇಂದು ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದಿದ್ದಾರೆ. ಅವರನ್ನು ಕೇಳಿ ರೋಗಶಾಸ್ತ್ರ ಹಾಗೂ ರಕ್ತ ಮತ್ತು ಮೂತ್ರ ಪರೀಕ್ಷೆಗಳ ತಪಾಸಣೆಯಿಂದ ಒದಗಿ ಬರುವಂತಹ ಪ್ರಯೋಜನಗಳನ್ನು ಕೇಳಿ ತಿಳಿಯೋಣ. ಡಾಕ್ಟರ್ ವೇದಾ ಶ್ರೀಪಾದ್ ಅವರೇ, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
1: ಧನ್ಯವಾದಗಳು
0: ಡಾಕ್ಟರ್. ನೀವು ಪ್ಯಾಥಾಲಜಿಸ್ಟ್ ಆಗಿ ಸುಮಾರು ವರ್ಷಗಳಿಂದ ಜಂಟಿ ನಗರದಲ್ಲಿ ನೆಲೆಸಿದ್ದೀರಿ. ಸಾಮಾನ್ಯವಾಗಿ ಯಾವುದೇ ಕಾಯಿಲೆಯನ್ನು ಪತ್ತೆ ಹಚ್ಚಬೇಕಾದ್ರೆ ಪ್ರಾಥಮಿಕವಾಗಿ ನಾವು ಪರೀಕ್ಷೆ ಮಾಡುವಂತಹದ್ದು ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆ. ಜ್ವರ ಬರಲಿ ಅಥವಾ ಇನ್ನಿತರ ಕಾಯಿಲೆಗಳಿಗೆ ಮೊಟ್ಟ ಮೊದಲಿಗೆ ಅವರು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆಯೋದೇ ನಮಗೆ ಬ್ಲಡ್ ಟೆಸ್ಟ್ ಅಂಡ್ ಯೂರಿನ್ ಟೆಸ್ಟ್ ಅಂತ ಬರೀತಾರೆ. ಅಂದ್ರೆ ಈ ಒಂದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಅಥವಾ ಮೂತ್ರ ಪರೀಕ್ಷೆ ರಕ್ತ ಪರೀಕ್ಷೆಗೆ ನಮಗೆ ಯಾವ ಯಾವ ಕಾಯಿಲೆಗಳನ್ನು ನಿರ್ಧಾರ ಮಾಡಬಹುದು, ಇದರಿಂದ ರೋಗಿಗಳಿಗೆ ಒದಗಿ ಬರುವಂತಹ ಲಾಭಗಳು ಏನು, ಕಾಡುವಂತಹ ಸಂದೇಹ ಏನಂದ್ರೆ ಪೆಥಾಲಜಿ ಎಂದರೇನು ತಿಳಿಸಿ.
1: ಧನ್ಯವಾದಗಳು. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಪೆಥಾಲಜಿ ಅನ್ನೋದು ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಹೆಲ್ತ್ ಕೇರ್ ಅಂತ ಹೇಳ್ಬೋದು. ಅಂದ್ರೆ ಅದನ್ನ ನಾವು ಬಿಡಿಸಲಾರದ ಒಂದು ಭಾಗ, ತಳಪಾಯ, ಅದು ನಮ್ಮ ಹೆಲ್ತ್ ಕೇರ್ ತಳಪಾಯ ಅಂತ ನಾವು ಹೇಳ್ಬೋದು. ನಾವು ಪೆಥಾಲಜಿಸ್ಟ್ ಅಂದ್ರೆ ನಾವು ರೋಗ ಲಕ್ಷಣ ಶಾಸ್ತ್ರಜ್ಞರು. ರೋಗ ಲಕ್ಷಣಗಳನ್ನು ನಾವು ಪತ್ತೆ ಹಚ್ಚುತ್ತೇವೆ. ಹೇಗೆ ಅಂತಂದ್ರೆ ಒಂದು ಮೂರು ನಾಲ್ಕು ವಿಧಾನಗಳಿರುತ್ತೆ. ನೀವು ಹೇಳಿದಾಗೆ ಸ್ಟಾರ್ಟ್, ಒಂದು ರಕ್ತ ಪರೀಕ್ಷೆ. ನಾವು ಮ್ಯಾಕ್ಸಿಮಮ್ 1 ml, 2 ml, 3 ml ಮ್ಯಾಕ್ಸಿಮಮ್. ಸೊ ಅಷ್ಟು ನಾವು ರಕ್ತನ ನಾವು ತಗೊಂಡು ಅದನ್ನ ನಾವು ಸ್ಟಡಿ ಮಾಡಿ ಅದರಲ್ಲಿ ನಾವು ರಕ್ತದಲ್ಲಿ

0: ಇನ್ಫೆಕ್ಷನ್ ಇದೆನಾ, ರಕ್ತ ಕಡಿಮೆ ಇದೆನಾ, ಅಥವಾ ಅದರಲ್ಲಿ ಕ್ಯಾನ್ಸರ್ ಇದೆನಾ, ಅಥವಾ ರಕ್ತ ಕಡಿಮೆ ಇದ್ರೆ ಅದು ಯಾವ ತರ ಯಾಕೆ, ಸೊ ಅದನ್ನ ನೋಡಿ ನಾವು ಹೇಳ್ಬೋದು ರಕ್ತ ಕಡಿಮೆ ಯಾವ್ದ್ರಿಂದ ಆಗಿದೆ ಅಂತ ನಾವು ನೋಡಿ ಹೇಳ್ಬೋದು. ಮತ್ತೆ ಬೇರೆ ಈಗ ನೀವು ಕೋವಿಡ್ ಟೈಮಲ್ಲಿ ಅಥವಾ ಕೇಳಿರ್ಬೋದು ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ, ಅದು ಹೇಗೆ ಅಂತ ಅದು ಬ್ಲಡ್ ಟೆಸ್ಟ್ ಇಂದ ನಾವು ಗುರುತಿಸ್ತೀವಿ. ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ರೋಗಗಳನ್ನು ಒಂದ್ ಸೆಲ್ ನೋಡಿ ಕೂಡ ನಾವು ಹೇಳ್ಬೋದು ಬ್ಲಡ್ ಟೆಸ್ಟ್ ಇಂದ. ಯೂರಿನ್ ಟೆಸ್ಟ್ ಅನ್ನು ಹಾಗೆ, ನಾವು ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಇದೆನಾ, ಯೂರಿನ್ ಅಲ್ಲಿ ಶುಗರ್ ಜಾಸ್ತಿ ಇದೆನಾ, ಯೂರಿನ್ ಅಲ್ಲಿ ಪ್ರೋಟೀನ್ಸ್ ಜಾಸ್ತಿ ಅಂದ್ರೆ ಕಿಡ್ನಿ ಏನಾದ್ರು ಡ್ಯಾಮೇಜ್ ಆಗಿದೆನಾ, ಅಥವಾ ಅದರಲ್ಲಿ ಅದರಲ್ಲೂ ಕೂಡ ಕ್ಯಾನ್ಸರ್ಸ್ ಇದೆನಾ, ಅದರಲ್ಲಿ ಬೇರೆ ಇನ್ಫೆಕ್ಷನ್ ಇದೆನಾ, ಅದ್ರಲ್ಲಿ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇದೆನಾ, ಈ ತರ ಎಲ್ಲ. ಸೊ ಕಿಡ್ನಿ ಬೇಸಿಕಲಿ ನಾವು ಯೂರಿನ್ ನೋಡಿದ್ರೆ ನಮಗೆ ಕಿಡ್ನಿ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ನಮಗೆ ಒಂದ್ ಫ್ಯೂ ಎಂ ಎಲ್ ಆಫ್ ಯೂರಿನ್ ಬೇಕು ಅಷ್ಟೆ. ಸೊ ಆಮೇಲೆ ನಮಗೆ ಸೈಟಾಲಜಿ ಅಂತ ಬರುತ್ತೆ. ಸೈಟಾಲಜಿ ಅಂತಂದ್ರೆ ನಮಗೆ ಜೀವಕೋಶಗಳು ಸೆಲ್ಸ್ ನ ಸ್ಟಡಿ ಮಾಡ್ತೀವಿ. ನಮಗೇನು ದೊಡ್ಡ ದೊಡ್ಡ ಏನು ನಮ್ಮ ಆರ್ಗನ್ ಪಾರ್ಟ್ ಎಲ್ಲ ಬೇಡ, ಜಸ್ಟ್ ಒಂದ್ ಸೂಜಿಯಿಂದ ನಾವು ಬ್ಲಡ್ ರಕ್ತ ಹೆಂಗ್ ತಕ್ಕೋತೀವಲ್ಲ ಅಷ್ಟೇ ಅಷ್ಟೇ ನೋವಾಗುತ್ತೆ. ಅಷ್ಟೇ ಇದ್ರಿಂದ ನಾವು ಯಾವ್ದಾದ್ರು ಆರ್ಗನ್ ನ ಒಳಗಡೆ ನಾವು ಸೂಜಿ ಹಾಕಿ ಅದು ತುಂಬಾ ಓಪಿಡಿ ಪ್ರೊಸೀಜರ್ ಅಂತ ಹೇಳ್ತೀವಿ, ಅದಕ್ಕೆ ಅನಸ್ತೇಶ ಬೇಡ. ಸೊ ನಾವು ಅದನ್ನ ತೆಕ್ಕೊಂಡು ಆ ಆರ್ಗನ್ ಹೇಗಿದೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಕೂಡ ಬೇಸಿಕಲಿ ನಾವು ಇದನ್ನ ತುಂಬಾ ಮಾಡೋದು ಈಗ ಲಿಂಫೋಮಾ ಕ್ಯಾನ್ಸರ್ಸ್ ನಾವು ಡಿಟೆಕ್ಟ್ ಮಾಡಕ್ಕೆ ಮಾಡ್ತೀವಿ. ಅದಕ್ಕೆ ಅಷ್ಟೇ ಮಾಡಿದ್ರಿಂದನೆ ನಮಗೆ ಗೊತ್ತಾಗುತ್ತೆ ಪೇಷಂಟ್ ಹೇಗಿದ್ದಾರೆ ಅಂತ. ಅವರಲ್ಲಿನೂ ಕೂಡ ಅದರಲ್ಲಿ ಇನ್ಫೆಕ್ಷನ್ ಇದೆ ಅಥವಾ ಅದರಲ್ಲಿ ಈಗ ಟ್ಯೂಬರ್ಕ್ಯುಲೋಸಿಸ್ ಆಗ್ಲಿ, ಟಿ ಬಿ ನಮಗೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಇದೆ ಟಿ ಬಿ. ಸೊ ಆ ಫ್ಲೂಯಿಡ್ ತಗೊಂಡು ಟಿ ಬಿ ಟೆಸ್ಟಿಂಗ್ ಕಳಿಸ್ತೀವಿ ಅಂದ್ರೆ ಮೈಕ್ರೋಬಯಾಲಜಿಸ್ಟ್ ಹತ್ರ ಕಳಿಸ್ತೀವಿ, ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ನಾವೊಂದು ಸೆಲ್ಸ್ ಇಕ್ಕರೂ ಅದರಲ್ಲಿ ಅದು ಬಾಯಿಯಲ್ಲಿರೋ ಒಂದು ಸೆಲ್ಸ್ ತಗೊಂಡು ನಾವು ಅದನ್ನ ಮಹಿಳೆನ ಪುರುಷನ ಅಂತ ನಾವು ಹೇಳ್ಬೋದು.
1: ಎದರಲ್ಲಿ ಮಹಿಳೆ ಪುರುಷ ಹೇಗೆ ಗೊತ್ತಾಗುತ್ತೆ?
0: ಅದು ಬಾಯಿಯಲ್ಲಿ ಸೆಲ್ಸ್ ಇರುತ್ತೆ, ಆ ಸೆಲ್ಸ್ ನ ತಕ್ಕೊಂಡು ನಾವು ಅದ್ರ ಒಳಗಡೆ ಇರೋ ಜೆನೆಟಿಕ್ಸ್ ಅದನ್ನ ನಾವು ಟೆಸ್ಟ್ ಕ್ರೋಮೋಸೋಮ್ಸ್ ನೋಡ್ತೀವಿ, ಕ್ರೋಮೋಸೋಮ್ ಅಂತ ಹೇಳ್ತಾರೆ. ಸೊ ಅದರಿಂದ ಇವೆಲ್ಲ ಈಗ ಲೀಗಲ್ ಕೇಸಸ್ ಅಲ್ಲಿ ತುಂಬಾ ಬರುತ್ತೆ. ಈಗ ಇವೆಲ್ಲ ಫೊರೆನ್ಸಿಕ್ ಮೆಡಿಸಿನ್ ಅರ್ಧ ಪೆಥಾಲಜಿನೇ ಇದೆ, ಫೊರೆನ್ಸಿಕ್ ಪೆಥಾಲಜಿ ಅಂತಾನೆ ಹೇಳೋದು. ಸೊ ಆ ಸೆಲ್ಸ್ ನೋಡಿ ಇದು ಮಹಿಳೆನ ಪುರುಷನ ಅಂತ ಈಗ ಹೇಳ್ಬೋದು ನಾವು. ಇದರಲ್ಲಿ ಮತ್ತೆ ನಮ್ಗೆ ಸಿಮನ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಈಗ ಮಕ್ಕಳಾಗ್ತಾ ಇರಲ್ಲ, ಸೊ ಯಾಕೆ ಪುರುಷರಲ್ಲಿ ಏನಾದ್ರು ತೊಂದರೆ ಇದೆನಾ, ಹೇಗೆ ಕಂಡುಹಿಡಿತೀವಿ, ಪೆಥಾಲಜಿಸ್ಟ್ ಸೆಮೆನ್ ತಗೋತೀವಿ, ಅದರಿಂದ ಅದು ಹೇಗಿದೆ, ಅದರಲ್ಲಿ ಅದರದ್ದು ಗುಣಗಳು ಹೇಗಿದೆ, ಸ್ಪರ್ಮ್ಸ್ ಹೇಗಿದೆ, ಹೆಲ್ತ್ ಇದೇನಾ ಇಲ್ವಾ, ತುಂಬಾ ಇದೆನಾ, ಕಡಿಮೆ ಇದೆನಾ, ಅದ್ರ ಅವ್ರಿಗೆ ರೋಗ ಇದೆನಾ, ಅದರಿಂದ ನಾವು ಇಷ್ಟು ದೊಡ್ಡ ಕಾಯಿಲೆಗಳನ್ನ ನಾವು ಕಂಡುಹಿಡಿಬಹುದು.
1: ಪ್ಯಾಥಾಲಜಿ ಅಂದ್ರೆ ಕೇವಲ ಮೂತ್ರ ಪರೀಕ್ಷೆ ಮತ್ತು ರಕ್ತ ಪರೀಕ್ಷೆಯಿಂದ ನಾವು ಕಾಯಿಲೆಯನ್ನು ನಿರ್ಧಾರ ಮಾಡುವುದೇ ಅಲ್ಲ, ಇನ್ ಡೆಪ್ತ್ ಅಂದ್ರೆ ನಿಗೂಢವಾಗಿರುವಂತಹ ಅನೇಕ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಪತ್ತೆ ಹಚ್ಚಬಹುದು ಎನ್ನುವಂತಹ ಮಾಹಿತಿಯನ್ನು ಬಹಳ ಆಸಕ್ತಿಕರವಾಗಿ ಹೇಳ್ತಾ ಇದ್ರು ಮೇಡಮ್. ಅಂದ್ರೆ ಪ್ಯಾಥಾಲಜಿಸ್ಟ್ ಮಾಡುವಂತಹ ಕೆಲಸ ಮೂಲತಃ ಕಾಯಿಲೆಯನ್ನು
0: ನಿರ್ಧಾರ ಪತ್ತೆ ಹಚ್ಚುವುದು
1: ಅಂದ್ರೆ ರೋಗ ಲಕ್ಷಣ ಶಾಸ್ತ್ರ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಮಾಹಿತಿ ನೀಡಿ ಮೇಡಮ್. ಇವಾಗ ನೀವು ಹೇಳಿರುವಂತಹ ಮಾತನ್ನ ನೋಡಿದಾಗ ರಕ್ತ ಪರೀಕ್ಷೆಯನ್ನು ನೀವು ಮಾಡ್ತೀವಿ, ಇದ್ರ ಮೂಲಕನೇ ಎಲ್ಲ ಕಾಯಿಲೆಗಳನ್ನು ಕಂಡುಹಿಡಿಯೋದು. ರೋಗ ಲಕ್ಷಣ ಶಾಸ್ತ್ರದಲ್ಲಿ ಬ್ಲಡ್ ಬ್ಯಾಂಕಿನ ಒಂದು ಪಾತ್ರ ಹೇಗೆ, ಏನು ಮೇಡಮ್?
0: ಬ್ಲಡ್ ಬ್ಯಾಂಕ್ ಒಂದು ತುಂಬಾ ಮಹತ್ವ ಪಾತ್ರ ಇದೆ, ಅದೊಂಥರ ಜೀವಾಳ ಅಂತ ಹೇಳ್ಬೋದು. ಅದಕ್ಕೆ ಸಪರೇಟ್ ಒಂದು ಬ್ರಾಂಚ್ ಕೂಡ ಇದೆ, ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಂತ. ತುಂಬಾ ಒಳ್ಳೊಳ್ಳೆ ಕಾಲೇಜಸ್ ಅದನ್ನ ಆಫರ್ ಮಾಡ್ತಾರೆ. ಅಂದ್ರೆ ನಾವದು ಪೋಸ್ಟ್ ಗ್ರಾಜುಯೇಷನ್, ಈಗ ನಾವು ಜನರಲ್ ಫಿಸಿಷಿಯನ್ ಗೈನಕಾಲಜಿಸ್ಟ್ ಹೆಂಗ್ ಆಗ್ತಲ್ಲ, ಅದೇ ತರ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ತುಂಬಾ ಒಂದು ದೊಡ್ಡ ಬ್ರಾಂಚ್. ಬ್ಲಡ್ ಬ್ಯಾಂಕಿಂಗ್, ಅವರು ಬ್ಲಡ್ ಬ್ಯಾಂಕಿಂಗ್, ಈಗ ನಾವು ಪೆಥಾಲಜಿಸ್ಟ್ ಆಗ್ಲಿ ಹೆಮಟೊಲಜಿಸ್ಟ್ ಅಂತಂದ್ರೆ ಜಸ್ಟ್ ಪೆಥಾಲಜಿಸ್ಟ್ ಇದು ಸೂಪರ್ ಸ್ಪೆಷಾಲಿಟಿ ಅಂತ ಅನ್ಕೊಳ್ಳಿ. ರಕ್ತ ಕಣಗಳ ಬಗ್ಗೆ ಸೂಪರ್ ಸ್ಪೆಷಾಲಿಟಿ ಮಾಡಿ, ಅಥವಾ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ, ಇವರು ಇರೋರೆಲ್ಲಾನು ಬ್ಲಡ್ ಬ್ಯಾಂಕ್ ನ ನಾವು ನೋಡ್ಕೋತೀವಿ. ಅಥವಾ MBBS ಡಾಕ್ಟರ್ ಹೂ ಇಸ್ ಯಾರು ಬ್ಲಡ್ ಬ್ಯಾಂಕಿಂಗ್ ಅಲ್ಲಿ ಅವರಿಗೆ ಟ್ರೈನಿಂಗ್ ತಗೊಂಡಿರ್ತಾರೆ ಅಂತವ್ರು. ಬ್ಲಡ್ ಬ್ಯಾಂಕ್ ಅಂದ್ರೆ ಒಂಥರ ನಾವು ಎಮರ್ಜೆನ್ಸಿ ಟೈಮ್ ಅಲ್ಲಿ ಲೈಫ್ ಸೇವ್ ಮಾಡುವಂತದ್ದೊಂದು ಲೈಫ್ ಲೈನ್ ಅಂತ ಹೇಳ್ಬೋದು. ಈಗ ಆಕ್ಸಿಡೆಂಟ್ ಪೇಷಂಟ್ಸ್ ಆಗ್ಲಿ, ಡೆಲಿವರಿ ಆದವರಿಗೆ, ಸಿಸೇರಿಯನ್ ಸೆಕ್ಷನ್ ಅಥವಾ ತುಂಬಾ ದೊಡ್ಡ ದೊಡ್ಡ ಸರ್ಜರೀಸ್ ಗೆ, ಅವಾಗ ನಮ್ಗೆ ಯಾವ ಮೆಡಿಸಿನ್ ಬೇಡ, ಆಂಟಿಬಯೋಟಿಕ್ಸ್ ಆಗ್ಲಿ ಎಂತ ಮೆಡಿಸಿನ್ ವರ್ಕ್ ಆಗಲ್ಲ, ಅವಾಗ ಅವ್ರಿಗೆ ಬೇಕಾಗಿದ್ದು ಬ್ಲಡ್. ಸೊ ಆವಾಗ ಬ್ಲಡ್ ಬ್ಯಾಂಕ್ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೂ ಜೊತೆಗೆ ಇರಲೇಬೇಕು. ಈಗ ರಾತ್ರಿ 2 ಗಂಟೆಗೆ ಆಕ್ಸಿಡೆಂಟ್ ಆಗಿ ಬರ್ತಾರೆ, ಹೆವಿ ಬ್ಲಡ್ ಲಾಸ್ ಆಗಿರುತ್ತೆ ನಮ್ಗೆ, ಏನಿಲ್ಲಂದ್ರೆ ಒಂದು 3-4 ಯೂನಿಟ್ಸ್ ಬ್ಲಡ್ ಬೇಕಾಗಿರುತ್ತೆ. ಸೊ ಅದು ನಾವು ಯಾವ ಮೆಡಿಕಲ್ ಶಾಪ್ ಅಲ್ಲಿ ಸಿಗೋದಿಲ್ಲ. ಸೊ ನಾವು ಬ್ಲಡ್ ಬ್ಯಾಂಕ್ ಇಂದನೇ ತರಬೇಕು. ಸೊ ಬ್ಲಡ್ ಬ್ಯಾಂಕ್ ಇಸ್ ಅ ಲೈಫ್ ಸೇವರ್, ಲೈಫ್ ಲೈನ್ ಅಂತ ನಾವು ಹೇಳ್ಬೋದು.
1: ಅಂದ್ರೆ ಬ್ಲಡ್ ಬ್ಯಾಂಕ್ಗಳು ಜೀವನದ ಒಂದು ಅತ್ಯಮೂಲ್ಯವಾಗಿರುವಂತಹ ಕೊಡುಗೆ.
0: ಹೌದು ಹೌದು
1: ಮೇಡಮ್. ನೀವು ಬ್ಲಡ್ ಬ್ಯಾಂಕ್ ಎಂದರೇನು ಅಂತ ಹೇಳಿದ್ರೆ, ಈ ಒಂದು ಬ್ಲಡ್ ಬ್ಯಾಂಕ್ ಅಲ್ಲಿ ದೊರೆಯುವಂತಹ ರಕ್ತ ವರ್ಗಾವಣೆ ಎಂದ್ರೇನು, ಇದರ ಒಂದು ಪ್ರಕ್ರಿಯೆ ಹೇಗಿರುತ್ತೆ?
0: ಬ್ಲಡ್ ಬ್ಯಾಂಕ್ ಅಲ್ಲಿ ನಾವು ಡೋನರ್ಸ್ ಅಂತ ಬರ್ತಾರೆ. ಡೋನರ್ಸ್ ಅಂತಂದ್ರೆ ಬ್ಲಡ್ ವಾಲಂಟರಿ ದುಡ್ಡು ನಾವು ಬ್ಲಡ್ ಕೊಡ್ತೀವಿ ಅಂತ ಬರ್ತಾರೆ. ಸೊ ಬ್ಲಡ್ ಬ್ಯಾಂಕ್ ಅಲ್ಲಿ ಕೆಲಸ ನಾವು ಫಸ್ಟ್ ಬ್ಲಡ್ ನ ತಗೋತೀವಿ. ಅದನ್ನೊಂದು ಸ್ಟೆರೈಲ್ ಬ್ಯಾಗ್ ಇರುತ್ತೆ, ಅಂದ್ರೆ ಅದು ಒನ್ ಟೈಮ್ ಯೂಸ್ ಬ್ಯಾಗ್, ಅದನ್ನ ಮತ್ತೆ ಯೂಸ್ ಮಾಡಲ್ಲ. ಸೊ ಅದು ಜಸ್ಟ್ 10-15 ನಿಮಿಷದ ಕೆಲಸ ಇರುತ್ತೆ.

0: ನಾವು ಈಗ ನಿಮ್ಗೆ ಹೆಂಗೆ ಇಂಜೆಕ್ಷನ್ಸ್ ಕೊಡ್ತಾರಲ್ಲ ಸೇಮ್, ಜಸ್ಟ್ ಒಂದು ಪ್ರಿಕ್ ನೋವಾಗುತ್ತೆ, ಅದನ್ನ ಬ್ಲಡ್ ನಾವು ಕಲೆಕ್ಟ್ ಮಾಡಿ ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ಅದನ್ನ ಬೇರೆ ಬೇರೆ ಇನ್ಫೆಕ್ಷನ್ಸ್ ಅಂದ್ರೆ ಈಗ ಆ ಬ್ಲಡ್ ನಾವು ಫಸ್ಟ್ ಟೆಸ್ಟ್ ಮಾಡ್ತೀವಿ, ಅವ್ರು ಕೊಟ್ಟಿರೋ ಬ್ಲಡ್ ಕರೆಕ್ಟ್ ಆಗಿದೆನಾ ಇಲ್ವಾ, ಅವ್ರಿಗೇನಾದ್ರೂ ತೊಂದರೆ ಇದೆನಾ ಇಲ್ವಾ, ಅಂದ್ರೆ HIV ಆಗ್ಲಿ, ಹೆಪಟೈಟಿಸ್ ಆಗ್ಲಿ, ಈಗ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಇದೆನಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀವಿ. ಅದ್ರದ್ದು ಅದ್ರದ್ದು ವೈರಸ್ RNA DNA ಎಲ್ಲ ಟೆಸ್ಟಿಂಗ್ ಇರುತ್ತೆ, RT-PCR ಅಂತ. ಸೊ ಆ ತರದ ಟೆಸ್ಟ್ ಗಳನ್ನ ಮಾಡಿ ಗ್ರೂಪಿಂಗ್ ಮಾಡ್ತೀವಿ, ಬ್ಲಡ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ.
1: ಯಾವ ಗ್ರೂಪ್ ಯಾವ್ದು ಇರುತ್ತೆ ಮೇಡಮ್?
0: ಈಗ ಮೇನ್ಲಿ ನಮ್ಗೆ ಗೊತ್ತಿರೋಂಗೆ ಎ ಗ್ರೂಪ್, AB O, ಆಮೇಲೆ ಪಾಸಿಟಿವ್, ನೆಗೆಟಿವ್, AB, B, ಆ ತರ ನಮ್ಗೆ ಗೊತ್ತಿರೋ ಬ್ಲಡ್ ಗ್ರೂಪ್ಸ್. ಕೆಲವೊಂದು ತುಂಬಾ ರೇರ್ ಬ್ಲಡ್ ಗ್ರೂಪ್ ಇರುತ್ತೆ, ನಮಗ್ ಗೊತ್ತಿಲ್ಲದೆ ಇರುವಂತ ಬ್ಲಡ್ ಗ್ರೂಪ್ಸ್ ತುಂಬಾ ಇದೆ. ಅದಕ್ಕೆ ನಾವು ಫಸ್ಟ್ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಒಂದ್ ಹೇಳ್ತೀವಿ, ಆಮೇಲೆ RH null ಅಂತ ಹೇಳ್ತೀವಿ, ಆಮೇಲೆ KEL ಅಂತ ಇರುತ್ತೆ, ಡಫಿ ಅಂತ ಇರುತ್ತೆ, KID ಅಂತ ಇರುತ್ತೆ, ಲೆವೈಸ್, MNS, ಈ ತರ ರೇರ್ ಬ್ಲಡ್ ಗ್ರೂಪ್ಸ್ ಇರುತ್ತೆ.
1: ಗುರ್ತಿಸೋದು
0: ಹೇಗೆ ಅಂದ್ರೆ, ಅದು ಯೂಶಲಿ ಅದು ತುಂಬಾ ಜನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಏನಾದ್ರೂ ತೊಂದರೆ ಆದಾಗನೇ ನಮ್ಗೆ ಗೊತ್ತಾಗೋದು. ಈಗ ಬ್ಲಡ್ ಗ್ರೂಪಿಂಗ್ ನಾವು ಅವರಿಗೆ ನೋಡ್ಲಿಕ್ಕೆ ಅವ್ರಿಗೆ ಓಕೆ ಎ ಇರ್ಬೋದು, AB ಇರ್ಬೋದು, ಓ ಇರ್ಬೋದು, ಅಥವಾ ಅದರಲ್ಲ ನಮ್ ಗ್ರೂಪಿಂಗ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಯಾವ್ದು ಪಾಸಿಟಿವ್ ಬರೋದೇ ಇಲ್ಲ. ಕೆಲವೊಬ್ರು ಹುಟ್ಟಿದಾಗ ಇವಾಗ ಒಳ್ಳೊಳ್ಳೆ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆದ್ರೆ ಹುಟ್ಟಿದಾಗ ಮಗುದು ಬ್ಲಡ್ ಗ್ರೂಪಿಂಗ್ ಮಾಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ. ಯೂಶಲಿ ಇವಾಗ ಎಲ್ಲ ಹಾಸ್ಪಿಟಲ್ ಡೆಲಿವರೀಸ್ ಆಗ್ತಾ ಇದೆ, ಸೊ ಹುಟ್ಟಿದಾಗ ಮಕ್ಳದ್ದು ಗೊತ್ತಾಗುತ್ತೆ. ಸೊ ಅದು ಲೈಫ್ ಲಾಂಗ್ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ಕೆಲವೊಬ್ರಿಗೆ ಹಳ್ಳಿ ಜನ ಎಲ್ಲ ಇರ್ತಾರೆ, ಅವರಿಗೆಲ್ಲ ಗೊತ್ತಿರಲ್ಲ. ಸೊ ಅವರಿಗೆ ಪಾಪ ಅವರಿಗೆ ಏನಾದ್ರು ತೊಂದರೆ ಆದಾಗನೇ ನಮ್ಗೆ ಗೊತ್ತಾಗುತ್ತೆ. ನಾವು ಕ್ರಾಸ್ ಮ್ಯಾಚ್ ಮಾಡಕ್ ನೋಡ್ತೀವಿ, ಅವ್ರಿಗೇನೋ ಬ್ಲಡ್ ಬೇಕಾಗುತ್ತೆ, ಕ್ರಾಸ್ ಮ್ಯಾಚ್ ನೋಡಿ ಯಾವುದು ಮ್ಯಾಚ್ ಆಗ್ತಾನೆ ಇರೋದಿಲ್ಲ. ಪೇಷಂಟ್ ಬ್ಲಡ್ ಯಾವುದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನಾವು ನೆಕ್ಸ್ಟ್ ಈ ರೇರ್ ಬ್ಲಡ್ ಗ್ರೂಪ್ಸ್ ನ ನಾವು ಟೆಸ್ಟ್ ಮಾಡಕ್ ನೋಡ್ತೀವಿ, ಅವಾಗ ನಮ್ಗೆ ಗೊತ್ತಾಗುತ್ತೆ ಇವ್ರದ್ದು ಯಾವ್ದು ರೇರ್ ಬ್ಲಡ್ ಗ್ರೂಪ್ ಅಂತ ಹೇಳಿ.
1: ಅಂದ್ರೆ ಇದರಲ್ಲಿ ಬ್ಲಡ್ ಗ್ರೂಪ್ ಅಲ್ಲಿ ಸಹ ಸಾಕಷ್ಟು ವಿಧಗಳಿವೆ, ಪ್ರಕಾರಗಳಿವೆ ಅಂತ ಹೇಳಿದ್ರೆ ಮೇಡಮ್, ಇವಾಗ ರಕ್ತವನ್ನು ಕೊಡುವಂತಹ ಮನುಷ್ಯನಿಗೆ ಯಾವ ಸಮಯದಲ್ಲಿ ಕೊಡಬೇಕು, ಆತನ ಆರೋಗ್ಯ ಲಕ್ಷಣ ಹೇಗಿರಬೇಕು?
0: ಇದು ತುಂಬಾ ಒಳ್ಳೆ ಪ್ರಶ್ನೆ. ಡೋನರ್ಸ್ ಅಂತ ಹೇಳ್ತೀವಿ ನಾವು ಕೊಡೋರಿಗೆ, ವಾಲಂಟರಿ ಡೋನರ್ಸ್ ಅಂತ. ಇದು ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕು ಅಂತ ನಾವು ಹೇಳ್ಬೋದು. ತುಂಬಾ ಜನ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಆದ್ರೆ ದಯವಿಟ್ಟು ತಗೊಳ್ಳಿ ಅಂತ ನನ್ನ ಕಡೆಯಿಂದ ಪ್ರಾರ್ಥನೆ. ಯಾರಾದ್ರೂ 18-60 ಇಯರ್ಸ್, ಯೂಶಲಿ ಅಟ್ಲೀಸ್ಟ್ 50 ಇಯರ್ಸ್ ವರೆಗೆ ಇರೋರು ಯಾರಾದ್ರೂ ಕೊಡ್ಬೋದು. ಆಮೇಲೆ 45 kgs ಗಿಂತ ಜಾಸ್ತಿ ಇರಬೇಕು, 45 kgs ಗಿಂತ ಜಾಸ್ತಿ ಇರಬೇಕು. ಅವ್ರ ಹಿಮೋಗ್ಲೋಬಿನ್ ಅಟ್ಲೀಸ್ಟ್ 12.5 ಗಿಂತ ಜಾಸ್ತಿ ಇರಬೇಕು. ಲಾಸ್ಟ್ ಟೈಮ್ ಡೊನೇಟ್ ಮಾಡಿ 3-4 ತಿಂಗಳು ಗ್ಯಾಪ್ ಇರಬೇಕು. ಇಂಥವ್ರು ಯಾರಾದ್ರೂ ಕೊಡ್ಬೋದು. ಕೊಡೋಕ್ಕಿಂತ ಮುಂಚೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡಿ ಬಂದಿರೋದು, ಆಮೇಲೆ ಟೆಂಪ್ರರಿ 6 ತಿಂಗಳೊಳಗಡೆ ಮಲೇರಿಯಾ ಇನ್ಫೆಕ್ಷನ್ ಆಗಿದ್ರೆ, 5 ವರ್ಷದ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಇದ್ರೆ, ವ್ಯಾಕ್ಸಿನೇಷನ್ ತಗೊಂಡಿದ್ರೆ ಫ್ಯೂ ವೀಕ್ಸ್ ಕೊಡಕ್ ಆಗೋದಿಲ್ಲ, ಅಥವಾ ಲೋ ಬಿ ಇರೋ ಪೇಷಂಟ್ಸ್ ಇದ್ರೆ, ಅಥವಾ ಕೆಲವೊಬ್ಬರಿಗೆ ಏನು ಎಕ್ಸಸೈಸ್ ಮಾಡದೇ 10 kgs ವೆಯ್ಟ್ ಲಾಸ್ ಆಗಿರುತ್ತೆ ಅಂತವ್ರು, ಅವರು ಕೊಡಬಾರ್ದು. ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗ್ಲಿ, ಅಥವಾ ಪೀರಿಯಡ್ಸ್ ಆಗಿ 1-10 ಡೇಸ್ ಆಗಿದ್ದವರು ಅಲ್ಲಿವರೆಗೂ ಕೊಡಬಾರ್ದು. ಆದ್ರೆ ಹಾರ್ಟ್ ಡಿಸೀಸ್ ಇರೋರು, ಈಗ ಹೆಪಟೈಟಿಸ್ ಅಂದ್ರೆ ಈಗ ಜಾಂಡಿಸ್ ಆಗಿರೋರು, ಮೈ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ ಅಂತ ಪೇಷಂಟ್ಸ್, ಹೊಟ್ಟೆಲ್ ಅಲ್ಸರ್ ಇರುವಂತ ಪೇಷಂಟ್ಸ್, ಲಾಂಗ್ ಟರ್ಮ್ ಕಿಡ್ನಿ ಲಿವರ್ ಡಿಸೀಸ್ ಪೇಷಂಟ್ಸ್ ಯಾರು ಕೊಡೋ ಹಾಗಿಲ್ಲ. ಬಿಪಿ ಶುಗರ್ ಪೇಷಂಟ್ಸ್ ಕೊಡಬಹುದು, ಅಂದ್ರೆ ಅವರು ಮೆಡಿಸಿನ್ ತಗೊಂಡು, ಅವರಿಗೆ ಸಪರೇಟ್ ಪ್ರೋಟೋಕಾಲ್ಸ್ ಇದೆ, ಅವ್ರು ಮೆಡಿಸಿನ್ ತಗೊಂಡು ಅವರು ಶುಗರ್ ಲೆವೆಲ್, ಬಿಪಿ ಇದು ಇದನ್ನ ನೋಡ್ಕೊಂಡು ನಾವು ತಗೋತೀವಿ. ಯೂಶಲಿ ಯೂತ್ ಕ್ಯಾನ್ ಡೊನೇಟ್,
1: ಅಂದ್ರೆ ಯುವ ಪೀಳಿಗೆಯು ಈ ಒಂದು ರಕ್ತದಾನ ಮಾಡುವುದು ಕಡ್ಡಾಯ ಅಂತ ಹೇಳಿ. ಮೇಡಮ್, ಇವಾಗ ಯಾರಾದ್ರೆ ರಕ್ತವನ್ನು ಕೊಡ್ತಾನೆ ಅಂದ್ರೆ ರಕ್ತದಾನಿ, ಅಂತಹ ವ್ಯಕ್ತಿಗೆ ಸಾಕಷ್ಟು ಸಂದೇಹಗಳಿರ್ತವೆ, ಇದ್ರ ಬಗ್ಗೆ ನೀವು?
0: ಹೌದು, ಖಂಡಿತ ಸಂದೇಹಗಳಿದ್ದೇ ಇರುತ್ತೆ, ಅವರಿಗೆ ಹೆದರಿಕೆ ಇರುತ್ತೆ, ನನ್ನ ದೇಹದಿಂದ ಇಷ್ಟು ಬ್ಲಡ್ ತಗೋತಾರಲ್ಲ, ನನಗೇನಾದ್ರೂ ಆದ್ರೆ,
1: ಹೌದು,
0: ಅಥವಾ ಯಾವ ತರ ಚುಚ್ಚುತ್ತಾರೋ ಏನು ಅದೆಲ್ಲ ಇರುತ್ತೆ. ಜಸ್ಟ್ ಒಂದು ಸೂಜಿ ಚುತ್ತದಷ್ಟು ಪೇನ್ ಆಗುತ್ತೆ ಅಷ್ಟೇ. ನಿಮ್ಗೆ ರೆಗ್ಯುಲರ್ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಅಥವಾ ನಿಮ್ಗೆ ಏನಾದ್ರೂ ಹುಷಾರಿಲ್ಲದ ಬ್ಲಡ್ ಟ್ರಾಮಾ, ಅಷ್ಟೇ ಪೇನ್ ಆಗೋದು, ಅದಕ್ಕಿಂತ ಜಾಸ್ತಿ ಪೇನ್ ಆಗಲ್ಲ. ಅಷ್ಟು ಒಂದು ನಾವು ನೀಡಲ್ ಹಾಕಿ ಅದನ್ನ ಒಂದು ಬ್ಲಡ್ ಕಲೆಕ್ಷನ್ ಬ್ಯಾಗ್, ಅದಕ್ಕೆ ನಾವು ಒಂದು ಕನೆಕ್ಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅವ್ರು ಆರಾಮಾಗಿ ಒಂದು ಚೇರ್ ಮೇಲೆ ಕೂತಿರ್ಬೇಕು ಅಷ್ಟೇ, 10-15 ನಿಮಿಷದ ಕೆಲಸ.
1: ಎಷ್ಟು ಎಂ ಎಲ್ ತಗೋತೀರಿ?
0: ನಾವು 350-400 ml ತಗೋತೀವಿ ಅಷ್ಟೇ, ಅಂದ್ರೆ less than 10% ಆಫ್ ದ ಟೋಟಲ್ ಬಾಡಿ. ಈಗ ನಮ್ದು 5 liters ಇರುತ್ತೆ ಬ್ಲಡ್, ಅದ್ರ less than 10% ತಗೋತೀವಿ ಅಷ್ಟೇ, 350-450 ml. ಅದು 2-3 months ಅಲ್ಲೇನೆ ನಮ್ದು ಬೋನ್ ಮ್ಯಾರೋ ಅಂತ ಇರುತ್ತೆ ಬೋನ್ ಅಲ್ಲಿ, ಅಂದ್ರೆ ನಮ್ ಹಿಪ್ ಬೋನ್ಸ್ ಎಲ್ಲ ಇರುತ್ತೆ ಅಲ್ಲ, ಹಿಪ್ ಬೋನ್ಸ್ ಇದು ಸ್ಟರ್ನಮ್ ಅಂತ ಇರುತ್ತೆ ಅಡಲ್ಟ್ಸ್ ಅಲ್ಲಿ, ಲಾಂಗ್ ಬೋನ್ಸ್ ಮಧ್ಯೆ ಒಂದು ಮ್ಯಾರೋ ಅಂತ ಇರುತ್ತೆ, ಅಲ್ಲಿಂದ ಬ್ಲಡ್ ನಮ್ಗೆ ಉತ್ಪತ್ತಿ ಆಗುತ್ತೆ, ವಿದಿನ್ 2-3 months ಅದು ಉತ್ಪತ್ತಿ ಆಗ್ಬಿಟ್ಟಿರುತ್ತೆ,
1: ರಕ್ತ ಉತ್ಪತ್ತಿ ಆಗುತ್ತೆ. ಇವಾಗ ರಕ್ತದಾನ ಮಾಡುವುದರಿಂದ ನಮಗೆ ಒದಗುವಂತ ಲಾಭಗಳೇನು?
0: ಲಾಭಗಳು ಮೊದಲನೇದು, ಒಂದು ಯೂನಿಟ್ ಬ್ಲಡ್ ಕೊಟ್ರೆ 5-6 ಜೀವ ಉಳಿಸಬಹುದು. ಅದು ಹೇಗೆ ಅಂತ ಹೇಳ್ತೀನಿ, ನೀವು ಡಾಕ್ಟರ್ ಆಗ್ಲೇಬೇಕಂತೇನಿಲ್ಲ, ನೀವು ಸಾಮಾನ್ಯ ಸಿಟಿಜನ್, ಜನರಲ್ ಸಿಟಿಜನ್ ಆಫ್ ಎನಿ ಕಂಟ್ರಿ,

0: ಅದು ಇಂಡಿಯಾ ಅಂತ ಅಲ್ಲ, ಯಾವ ಕಂಟ್ರಿ ಅಲ್ಲಿ ಆದ್ರೂ ನೀವು ಒಂದು ಬ್ಲಡ್ ಡೊನೇಟ್ ಮಾಡಿದ್ರೆ 5-6 ಜೀವ ಉಳಿಸಿರೋ ಪುಣ್ಯ ಅನ್ಕೋರಿ, ಅಥವಾ ಒಂದು ಮನುಷ್ಯ ಶಾಂತಿ ನಿಮಗೆ ಸಿಗುತ್ತೆ. ಅದರಿಂದ ನಿಮ್ಮ ಹೆಲ್ತ್ ಗೆ ಏನು ಅಫೆಕ್ಟ್ ಆಗೋದಿಲ್ಲ, ಅಟ್ ಲೀಸ್ಟ್ ಆಕ್ಚುಲಿ ನಿಮ್ಮ ಹೆಲ್ತ್ ಇನ್ನು ಇಂಪ್ರೂವ್ ಆಗುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲ್ ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ ಬ್ಲಡ್ ನಿಮ್ಗೆ ಟೆಸ್ಟ್ ಆಗ್ತಿರೋ ಕಾರಣ ನಿಮಗೆ ಏನಾದ್ರೂ ಗೊತ್ತಿಲ್ಲದೆ ಇರೋ ಇನ್ಫೆಕ್ಷನ್ಸ್ ಏನೋ ಇಶ್ಯೂಸ್ ಇದ್ರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ನೀವು ಅರ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಇನ್ ಕೇಸ್ ನಿಮ್ಮಲ್ಲಿ ಏನಾದ್ರು ನಿಮ್ ಬ್ಲಡ್ ಏನಾದ್ರು ದೋಷ ಇದ್ರೆ, ಏನಾದ್ರು ಡಿಸೀಸ್ ಇದ್ರೆ, ನಿಮ್ಗೆ ಟ್ರೀಟ್ಮೆಂಟ್ಸ್ ಅದೊಂಥರ ನೀವು ನಿಮಗೆ ಮಾಡ್ಕೊಳ್ತಾ ಇರೋ ಒಂದು ಆರೈಕೆ ಅಂತಾನು ಹೇಳ್ಬೋದು.
1: ರಕ್ತದಾನ ಮಾಡೋದು ಬಹಳಷ್ಟು ಉತ್ತಮ ಅಂತ ಹೇಳ್ತೀರಿ ಮೇಡಮ್. ಈ ವಿಷಯಕ್ಕೆ ಬಂದಾಗ ಈ ರಕ್ತದಾನದ ಬಗ್ಗೆ ಮತ್ತು ರಕ್ತದ ಶಿಬಿರಗಳ ಬಗ್ಗೆ ಸರ್ಕಾರವು ಯಾವ ರಕ್ಷಣೆಯನ್ನು ಕೊಡ್ತಾ ಇದೆ, ಕ್ರಿಯಾಶೀಲತೆ ಎಚ್ಚರಿಕೆಗಳನ್ನು ತಗೋತಾ ಇದೆ, ರಕ್ತ ಶಿಬಿರಗಳ ಒಂದು ಅಭಿವೃದ್ಧಿಗೆ ಯಾವ ಒಂದು ಸಹಾಯ ಮಾಡ್ತಾ ಇದೆ?
0: ತುಂಬಾ ಒಳ್ಳೆ ಪ್ರಶ್ನೆ. ನಮ್ಮ ಸರ್ಕಾರ ಬ್ಲಡ್ ಡೊನೇಷನ್ ಆಗ್ಲಿ ಅಥವಾ ಆ ಕ್ಯಾಂಪ್ಸ್ ಮೇಲೆ ನೀವು ಹೇಳ್ತಿರೋದಾಗೆ ತುಂಬಾನೇ ಇಂಪ್ರೂವ್ಮೆಂಟ್ ಅಂದ್ರೆ ತುಂಬಾ ಫೆಸಿಲಿಟೀಸ್ ಕೊಟ್ಟಿದೆ. ಎಲ್ಲ ಹಾಸ್ಪಿಟಲ್ಗೆ ಆಗ್ಲಿ ಅಥವಾ ಬರೀ ಬ್ಲಡ್ ಬ್ಯಾಂಕ್ಸ್ ಇರುತ್ತಲ್ಲ, ಈಗ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಅನ್ಕೊಳ್ಳಿ, ಇಂಡಿಯನ್ ರೆಡ್ ಕ್ರಾಸ್ ಆ ತರ, ಅವರಿಗೂ ಕೂಡ ತುಂಬಾನೇ ಒಂದ್ ಗೈಡ್ ಲೈನ್ಸ್ ಕೊಟ್ಟಿದೆ, ಅದು ರೆಗ್ಯುಲೇಟ್ ಮಾಡ್ತದೆ. ಈಗ ಬ್ಲಡ್ ಬ್ಯಾಂಕ್ ಅಂದ್ರೆ ಸುಮ್ನೆ ಹಿಂಗ್ ಬ್ಲಡ್ ತಗೊಂಡು ಬೇರೆಯವರಿಗೆ ಬ್ಲಡ್ ಕೊಡೋದು ಅಷ್ಟಿರೋದಿಲ್ಲ, ತುಂಬಾನೇ ಸ್ಟ್ರಿಕ್ಟ್ ಮೆಜರ್ಸ್ ಇರುತ್ತೆ. ಯಾವುದೇ ಆ ಬ್ಲಡ್ ಅನ್ನು ಚೆಕ್ ಮಾಡೋ ರೂಮ್ ತುಂಬಾ ಸ್ಟೆರೈಲ್ ಇರುತ್ತೆ. ಆ ಸ್ಟೆರೈಲ್ ನಾವು ಇವನ್ ನಾವು ಗೋಡೆ ಟೇಬಲ್ದು ನಾವು ಆ ಸ್ಕ್ರೇಪ್ ಮಾಡಿ ನಾವು ಕಳಿಸ್ತೀವಿ ಟೆಸ್ಟಿಂಗ್ ಗೆ, ಏನಾದ್ರು ಅಷ್ಟು ಧೂಳು ಅಷ್ಟು ಇನ್ಫೆಕ್ಷನ್ ಇರಬಾರ್ದು ಆ ರೂಮ್ ಅಲ್ಲಿ. ಸೊ ನಾವು ಅಷ್ಟು ಸ್ಟೆರಿಲಿಟಿ ಮೇಂಟೈನ್ ಮಾಡಿಕೊಂಡು ಬ್ಲಡ್ ನ ನಾವು ಟೆಸ್ಟ್ ಮಾಡ್ತೀವಿ. ರಿಏಜೆಂಟ್ಸ್ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ಸ್ ಆಗ್ಲಿ ಬ್ಲಡ್ ಬ್ಯಾಂಕ್ ಗವರ್ಮೆಂಟ್ ಆಫ್ ಇಂಡಿಯಾ ತುಂಬಾ ಒಳ್ಳೊಳ್ಳೆ ರಿಏಜೆಂಟ್ಸ್ ಕೊಡ್ತಾ ಇದೆ. ಬೇಸಿಕಲಿ ಬ್ಲಡ್ ಬ್ಯಾಂಕ್ಸ್ ಎಲ್ಲ ಒಂದು ರೆಗ್ಯುಲೇಷನ್, ಈಗ RBI ಹೇಗಿದೆ ಅಲ್ಲ ಬ್ಯಾಂಕ್ಸ್ ಗೆಲ್ಲ, ಆ ತರ ಒಂದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಂತ ಇದೆ. ಸೊ ಇಟ್ ವಿಲ್ ರೆಗ್ಯುಲೇಟ್, ಅದಕ್ಕೆ NABH ಅಕ್ರಿಡಿಷನ್ ಅಂತ ಇರುತ್ತೆ, ಅಂದ್ರೆ ನ್ಯಾಷನಲ್ ಅಕ್ರಿಡಿಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ ಇರ್ತಾರೆ. ಇವರು ಪ್ರತಿ ವರ್ಷ ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ತಾರೆ ಎಲ್ಲಾ ಬ್ಲಡ್ ಬ್ಯಾಂಕ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ, ಅವ್ರ ಇವನ್ ಚೇರ್ ಡೋರ್ ಎಲ್ಲದರ ಮೇಲಿಂದ ನಾವು ತಗೊಂಡು ಸ್ಯಾಂಪಲ್ಸ್ ಕಳಿಸ್ತೀವಿ ಅವರಿಗೆ. ನಮ್ದು ಬ್ಲಡ್ ಬ್ಯಾಂಕ್ ಅಷ್ಟು ಕ್ಲೀನ್ ಇದೆ, ಅಷ್ಟು ಸ್ಟೆರೈಲ್ ಇದೆ. ನಾವು ರಿಏಜೆಂಟ್ಸ್ ಟೆಸ್ಟ್ಗೂ ಕೂಡ ಕಳಿಸ್ತೀವಿ, ಎಲ್ಲ ನಾವ್ ಏನೇನು ಯೂಸ್ ಮಾಡ್ತಾ ಇದೀವಲ್ಲ ಪ್ರತಿಯೊಂದು ನಾವು ಟೆಸ್ಟಿಗೆ ಕಳಿಸ್ತೀವಿ. ಸೊ ಅದು NABH ಅವರು ನಮಗೆ ಓಕೆ ನಿಮ್ದು ಕ್ವಾಲಿಟಿ ಕರೆಕ್ಟ್ ಆಗಿದೆ ಅಂತ ಅವ್ರು ನಮ್ಗೆ. ಆಮೇಲೆ ಮೊಬೈಲ್ ಬ್ಲಡ್ ಬ್ಯಾಂಕ್ಸ್ ಅಂತ ಇದೆ. ಈಗ ಆರ್ಮಿ ಪರ್ಸನ್ಸ್ ಅನ್ಕೊಳ್ಳಿ, ಆರ್ಮಿ ಇದ್ದಾಗ ಎಲ್ಲೆಲ್ಲೋ ಇರ್ತಾರೆ ಅವ್ರ ಆರ್ಮಿ ಜನ, ಟ್ರೈಬಲ್ಸ್ ಅನ್ಕೊಳ್ಳಿ ಅಥವಾ ಹಳ್ಳಿ ಜನ ಕಾಡಲ್ಲಿ ಇರೋರು, ಕೆಲವೊಬ್ಬರಿಗೆಲ್ಲ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಎಕ್ಸೆಸಿಬಿಲಿಟಿ ಇರಲ್ಲ, ಅಂತವ್ರಿಗೆ ಮೊಬೈಲ್ ಬ್ಲಡ್ ಬ್ಯಾಂಕ್, ಈಗ ಆಂಬ್ಯುಲೆನ್ಸ್ ತರಾನೇ ಇರುತ್ತೆ, ಬ್ಲಡ್ ಬ್ಯಾಂಕ್ ಇನ್ನ ವ್ಯಾನ್ ಅಂತ ಅನ್ಕೊಳ್ಳಿ. ಸೊ ಸೇಮ್ ನಾವು ಬ್ಲಡ್ ಡೊನೇಟ್ ಮಾಡ್ತೀವಿ, ಅವರಿಗೆ ಬ್ಲಡ್ ನ ನಾವು ಅವ್ರವರೆಗೂ ತಲುಪಿಸ್ ಬರ್ತೀವಿ. ಹಳ್ಳಿಲಿ ಡೆಲಿವರಿ ಆಗಿರುತ್ತೆ, ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ತಾಯಿಗೆ, ಅವರಿಗೆ ಸಿಟಿಗೆ ಬರೋಷ್ಟು ಟೈಮ್ ಇರೋದಿಲ್ಲ, ಅಂತ ಟೈಮಲ್ಲಿ ನಾವು ಬ್ಲಡ್ ನ ಅವರಿಗೆ ತಲುಪಿಸ್ತೀವಿ. ಸೊ ಇದು ಮೊಬೈಲ್ ಬ್ಲಡ್ ಬ್ಯಾಂಕ್. ಈಗ ಇದರಲ್ಲಿ ಕೂಡ ಆಮೇಲೆ ಇ ರಕ್ತಕೋಶ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಎಷ್ಟು ಬ್ಲಡ್ ಬ್ಯಾಂಕ್ ಇದೆ, ಅದರಲ್ಲಿ ಎಷ್ಟು ಯೂನಿಟ್ಸ್ ಅವೈಲೇಬಲ್ ಇದೆ, ಯಾವ್ಯಾವ ಬ್ಲಡ್ ಗ್ರೂಪ್ ಎಷ್ಟೆಷ್ಟು ಯೂನಿಟ್ಸ್ ಅವೈಲೇಬಲ್ ಇದೆ ಎಲ್ಲ ಗೊತ್ತಾಗುತ್ತೆ. ಸೊ ನಾವು ಈ ರಕ್ತಕೋಶನ ನಾವು ಯೂಟಿಲೈಸ್ ಮಾಡ್ಕೋಬಹುದು, ಉಮಂಗ್ ಆಪ್ ಇಂದ ನಾವು ಆಕ್ಸೆಸ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಈ ರಕ್ತಕೋಶನ ನಾವು ಅಕ್ಸೆಸಿಬಿಲಿಟಿ ಮಾಡಬಹುದು.
1: ಅಂದ್ರೆ ಅತ್ಯವಸರ ಪರಿಸ್ಥಿತಿಯಲ್ಲಿ ಇಂತಹ ಎಲ್ಲ ವೆಬ್ಸೈಟ್ ಗಳನ್ನು ಕನ್ಸಲ್ಟ್ ಮಾಡಿ.
0: ಇನ್ನು ಎರಡ್ ಇದೆ ಇದರಲ್ಲಿ, ಒಂದು ಕಾರ್ಡ್ ಬ್ಲಡ್ ಬ್ಯಾಂಕ್ ಅಂತ, ಕಾರ್ಡ್ ಅಂದ್ರೆ ಅಂಬಲಿಕಲ್ ಕಾರ್ಡ್, ನಮ್ದು ಕರುಳ ಬಳ್ಳಿ, ಹುಟ್ಟಿದ ಮಕ್ಕಳದ್ದು ಈಗ ಕರುಳ ಬಳ್ಳಿ ಬ್ಲಡ್ ತೆಗೆದು ಕೂಡ ನಾವು ಸೇವ್ ಮಾಡ್ತೀವಿ. ಅದ್ರಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅಂದ್ರೆ ಆ ಸೆಲ್ಸ್ ಒಂದು ಆರ್ಗನ್ಗೆನೆ ಜೀವ ಕೊಡುವಷ್ಟು ಕೆಪಾಸಿಟಿ ಇರುತ್ತೆ ಆ ಸ್ಟೆಮ್ ಸೆಲ್ಸ್ ಗೆ. ಅದೇ ಮಗುಗೆ ಬೆಳೆದು ದೊಡ್ಡವರಾದ್ಮೇಲೆ ಏನೋ ಒಂದು ಕಾಯಿಲೆ ಬಂತು, ಸೊ ಅವಾಗ ನಾವು ಈ ಬ್ಲಡ್ ಇಂದ ನಾವು ಅವ್ರಿಗೆ ಟ್ರೀಟ್ ಮಾಡಬಹುದು. ತುಂಬಾ ಡೆವಲಪಿಂಗ್ ಕಾರ್ಡ್ ಬ್ಲಡ್ ಬ್ಯಾಂಕ್ ಅಂತ ಇರುತ್ತೆ, ಅದು ಎಲ್ಲರೂ ತಾಯಂದಿರು ಡೆಲಿವರಿ ಆದ್ಮೇಲೆ ತಮ್ಮ ಕರುಳ ಬಳ್ಳಿ ಬ್ಲಡ್ ನ ಸೇವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ರೇರ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳಿದೆ ಅಲ್ಲ, ಅದಕ್ಕಿನ ಒಂದು ವೆಬ್ಸೈಟ್ ಇದೆ, ರೇರ್ ಡೋನರ್ ರಿಜಿಸ್ಟ್ರಿ ಆಫ್ ಇಂಡಿಯಾ ಅಂತ. ಸೊ ಅದರಲ್ಲಿ ಯಾರಾದ್ರೂ ರೇರ್ ಬ್ಲಡ್ ಗ್ರೂಪ್ ಇದೆ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಅವ್ರಿಗೆ ತೊಂದರೆ ಆದಾಗ ಅದೇ ಸೇಮ್ ಬ್ಲಡ್ ಗ್ರೂಪ್ ಅವರೇ ಬೇಕು. ಸೊ ಅಂತಾನು ನಾವು ಹುಡುಕಿ ನಾವು ಹಾಸ್ಪಿಟಲ್ ಅವರಿಗೆ ಎಲ್ಲ ಹಿಂಗ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕೊಟ್ಟು ಕರೆಸ್ತಾರೆ. ಈಗ ಫ್ಲೈಟ್ ಚಾರ್ಜಸ್ ಆಗ್ಲಿ, ಹೋಟೆಲ್ ಚಾರ್ಜಸ್, ಏನೋ ಅವ್ರಿಗೆ ಏನೇನ್ ಬೇಕು ಅವ್ರನ್ನ ಕರೆಸಿ. ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಅನ್ಕೊಳ್ರಿ ಒಂದ್ 5-6 ಜನಕ್ಕಷ್ಟೇ ಆ ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳ್ರಿ, ಅದ್ರಲ್ಲಿ ಒಬ್ರಿಗೇನೋ ಆಕ್ಸಿಡೆಂಟ್ ಆಯ್ತು, ಏನೋ ಒಂದ್ ಡಿಸೀಸ್ ಆಯ್ತು, ಅವ್ರಿಗೆ ಬ್ಲಡ್ ಬೇಕಾಯ್ತು, ಆ 4 ಜನ ಮಾತ್ರ ಕೊಡಬಹುದು ಬ್ಲಡ್. ಸೊ ಹಾಗಾಗಿ ನಾವು ರೇರ್ ಡೋನರ್ ರಿಜಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಅದು ಅವರಿಗೆ ತಮಗೆ ಬೇಕಾಗಿದ್ದ ಕಾಲದಲ್ಲಿ ಅವರಿಗೆ ಬೇರೆ ಸೇಮ್ ಬ್ಲಡ್ ಗ್ರೂಪ್ ನಾವು ಹಾಸ್ಪಿಟಲ್ ಕರೆಸಿ ಡೊನೇಟ್ ಮಾಡಿಸ್ಕೋತಾರೆ.
1: ತುಂಬಾ ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಇದ್ರು ಮೇಡಮ್. ಮೇಡಮ್, ಇವಾಗ ಕೊರೋನಾ ಸಮಯದಲ್ಲಿ ಪ್ಲಾಸ್ಮಾ ಇನ್ನೊಬ್ಬರಿಗೆ ಕೊಡೋದು, ಅದರಿಂದ ಜೀವ ಉಳಿಸುವಂತಹ ಸಾಕಷ್ಟು ನಾವು ಮಾತುಗಳನ್ನು ಕೇಳ್ತಾ ಇದ್ದೇವೆ. ಈ ಒಂದು ಪ್ಲಾಸ್ಮಾ ಅಂದ್ರೆ ಏನು, ಜೀವವನ್ನು ಇದು ಯಾವ ರೀತಿ ಉಳಿಸುತ್ತೆ, ಈ ಪ್ಲಾಸ್ಮಾ ಅನ್ನೋದು ಎಲ್ಲಾ ಕಾಯಿಲೆಗೆ ಅನ್ವಯಿಸುತ್ತಾ?
0: ಹಾ, ಮೋಸ್ಟ್ ಆಫ್ ದ ಕಾಯಿಲೆ. ನಾವು ಬ್ಲಡ್ ಅಲ್ಲಿ ಬರೀ ಕೆಂಪು ರಕ್ತ ಕಣ ಇರಲ್ಲ, ಅದರಲ್ಲಿ ಕೆಂಪು ರಕ್ತ ಕಣ ಇರುತ್ತೆ, ಬಿಳಿ ರಕ್ತ ಕಣ ಇರುತ್ತೆ. ಇವು ಪ್ಲಾಸ್ಮಾ ಅಂದ್ರೆ ಇದು ಸೆಲ್ಸ್ ಇರೋದಿಲ್ಲ ಅದರಲ್ಲಿ. ಅದರಲ್ಲಿ ಹೆಂಗಿರುತ್ತೆ ಅಂದ್ರೆ, ಈಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ, ಒಂಥರ ಜೆಲ್ ತರ ಅಂತ ಅನ್ಕೊಳ್ಳಿ, ಈಗ ಫೈಬ್ರಿನೋಜನ್ ಅಂತ ಇರುತ್ತೆ, ಅದು ಒಂಥರ ಹಿಂಗೆ ಸಪೋರ್ಟಿಂಗ್ ಸ್ಟ್ರಕ್ಚರ್, ಅದು ಕ್ರಯೋ ಪ್ರೆಸಿಪಿಟೇಟ್.

ಅಂತ ಇರುತ್ತೆ. ಆಮೇಲೆ ಆಲ್ಬ್ಯೂಮಿನ್ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ, ಗ್ಲೋಬ್ಯುಲಿನ್ ಇರುತ್ತೆ, ಆಮೇಲೆ ಫ್ಯಾಕ್ಟರ್ 8 ಅಂತ ಬರುತ್ತೆ, 13 ಅಂತ ಬರುತ್ತೆ. ಹಿಂಗ ಬ್ಲಡ್ ಹೆಪ್ಪುಗಟ್ಲಿಕ್ಕೆ ಏನೇನು ಬೇಕೋ ಅಲ್ಲ ಆ ಎನ್ಝೈಮ್ಸ್ ಆಗಲಿ ಆ ಕೆಮಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ.

0: ಬೇಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಲಾಸ್ ಆಗಿರುತ್ತೆ, ಆಮೇಲೆ ಕೆಲವೊಂದು ನಮಗೆ ಎನ್ಸೈಮ್ಸ್ ಲಾಸ್ ಆಗಿರುತ್ತೆ, ಅದರಲ್ಲಿರೋ ನೀರಿನ ಅಂಶ ಲಾಸ್ ಆಗಿರುತ್ತೆ, ಅದರ ನಮಗೆ ಬಾಡಿ ಹೀಲಿಂಗ್ ಪವರ್ ಕಡಿಮೆ ಆಗಿರುತ್ತೆ. ಬೇಸಿಕಲಿ ಆ ಸೆಲ್ಸ್ ಆ ಎನ್ಸೈಮ್ಸ್ ಎಲ್ಲ ಲಾಸ್ ಆಗಿರುತ್ತೆ. ಅದರಿಂದ ನಾವು ಪ್ಲಾಸ್ಮಾನ ಕೊಟ್ಟರೆ ನಮ್ಗೆ ಅವಾಗ ಬ್ಲಡ್ ಬೇಕಾಗಿರೋ ನಮಗೆ ಹೀಲಿಂಗ್ ಟಿಶ್ಯೂಸ್ ಬೇಕಾಗಿರುತ್ತೆ, ಸೆಲ್ಸ್ ಬೇಕಾಗಿರುತ್ತೆ. ಪ್ಲಾಸ್ಮಾ ಕೊಡೋದ್ರಿಂದ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಗಲಿ, ಫೈಬ್ರಿನೋಜನ್ ಆಗಲಿ, ಅದೆಲ್ಲ ನಮಗೆ ಹೀಲಿಂಗ್ ಪವರ್ ಇನ್ಕ್ರೀಸ್ ಮಾಡಿ.
1: ಕೊನೆಯದಾಗಿ ಒಂದು ಪ್ರಶ್ನೆ ಡಾಕ್ಟರ್ ವೇದಾ ಅವರೇ, ರಕ್ತ ಕಣಗಳ ವಿಷಯದಲ್ಲಿ ಮತ್ತು ರೋಗ ಲಕ್ಷಣ ಶಾಸ್ತ್ರದ ಬಗ್ಗೆ, ಜೀವಕೋಶಗಳ ಬಗ್ಗೆ, ಆಮೇಲೆ ಬ್ಲಡ್ ಬ್ಯಾಂಕ್ ಬಗ್ಗೆ, ಪ್ಲಾಸ್ಮಾ ಬ್ಲಡ್ ನಲ್ಲಿರುವಂತಹ ಅನೇಕ ಪ್ರಕಾರಗಳಲ್ಲಿ ಪ್ಲಾಸ್ಮಾವು ಒಂದು ಜೀವವನ್ನು ಕಾಪಾಡುತ್ತೆ ಅಂತ ವಿಷಯನ ಹೇಳಿದ್ರೆ, ರಕ್ತದ ಪ್ರಕಾರಗಳು ಸಹ ಎಷ್ಟು ಪ್ರಕಾರಗಳು ಇರುತ್ತಂತನೂ ಹೇಳಿದ್ರೆ, ಅಂದ್ರೆ ಓ ಪಾಸಿಟಿವ್ ಬಿ ಪಾಸಿಟಿವ್ ಅಲ್ಲದೆ ಇನ್ನೂ ಇದು ನಿಮ್ಮ ವೈದ್ಯಕೀಯ ರಂಗದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಒಳ್ಳೆ ಉತ್ತಮ ಮಾಹಿತಿ. ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್, ಭಾರತೀಯ ನಾಗರಿಕರ ಪ್ರತಿಯೊಬ್ಬರೂ ರಕ್ತದಾನದ ಬಗ್ಗೆ ಇರುವಂತಹ ಕರ್ತವ್ಯ ಹೇಗೆ ಪಾಲಿಸಬೇಕು?
0: ಈಗ ನಾವು ವೋಟಿಂಗ್ ಹೆಂಗ್ ಪ್ರತಿಯೊಬ್ಬರ ಹಕ್ಕು ಅಂತ ಹೇಳ್ತೀವಲ್ಲ, ಹಾಗೆ ರಕ್ತದಾನವು ಪ್ರತಿಯೊಬ್ಬರ ಹಕ್ಕು. ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ತಮ್ಮ ಸ್ವಂತಕ್ಕೆ ತಾವು ಅದರ ನೆಸೆಸರಿ ಅರ್ಥ ಮಾಡಿಕೊಂಡು, ನಿಮ್ಗೆ ಬರ್ತ್ಡೇ ಇದ್ರೆ ಬ್ಲಡ್ ಡೊನೇಟ್ ಮಾಡಿ, ಈಗ ಬೇರೆ ಈಗ ಇಂಡಿಪೆಂಡೆನ್ಸ್ ಡೇ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಒಳ್ಳೇದೇ, ನಿಮ್ ಪೇರೆಂಟ್ಸ್ ಆನಿವರ್ಸರಿ ಅಂತ ಅವರ ಬರ್ತ್ಡೇ ಅನ್ಕೊಳ್ರಿ, ಎಲ್ಲಾದ್ರೂ ಹೋಗಿ ಮಾಡಿ ಬದಲು ಅವತ್ತೊಂದು ದಿವಸ ನೀವು ಬ್ಲಡ್ ಡೊನೇಟ್ ಮಾಡಿ. ನೀವು ಹುಟ್ಟಿದ ದಿವಸ ಐದಾರು ಪೇಷಂಟ್ಸ್ ನ ನೀವು ಸೇವ್ ಮಾಡಿರೋ ನಿಮ್ದು ಮೆಮೊರಿ ಇರುತ್ತೆ, ನಿಮ್ದು ಪ್ರತಿಯೊಂದು ಅಕೇಶನ್ ಯಾವುದೇ ಅಕೇಶನ್ ಇದ್ರೂ ಮೈಂಡ್ ಅಲ್ಲಿ ಬರಬೇಕಾಗಿರೋದು ರಕ್ತದಾನ. ರಕ್ತದಾನ ಆದ ಮೇಲೆ ನೀವು ಬೇರೆ ಏನಾದ್ರೂ ನೀವು ಸೆಲೆಬ್ರೇಷನ್ಸ್ ಏನಾದ್ರೂ ಥಿಂಕ್ ಮಾಡಿ, ಯಾಕಂದ್ರೆ ನೀವು ಒಂದ್ಸತಿ ನೀವು ಎಮರ್ಜೆನ್ಸಿ ಹೋಗಿ ನೋಡಿ ಹಾಸ್ಪಿಟಲ್ ಅಲ್ಲಿ, ಎಸ್ಪೆಷಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್. ಈಗ ತುಂಬಾ ಹೈದರಾಬಾದ್ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ, ಈಗ ಹಳ್ಳಿಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ ಅಥವಾ ಒಂದು ಡೆಲಿವರಿ ರೂಮ್ ಅಲ್ಲಾದ ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಪೇಷಂಟ್ಸ್ ಗೆ ಆ ಮೊಮೆಂಟ್ ಅಲ್ಲಿ ರಕ್ತದ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ, ಒಂದೊಂದು ನಿಮಿಷನೂ ಕೌಂಟ್ ಆಗ್ತಿರುತ್ತೆ, ಒಂದೊಂದು ಹನಿ ರಕ್ತನೂ ಕೌಂಟ್ ಆಗ್ತಾ ಇರುತ್ತೆ. ಯಾವ್ದಾದ್ರೂ ಮನೆಯಲ್ಲಿ ಈ ತರ ಅಡ್ಮಿಟ್ ಆದವರಿದ್ರೆ ಅವರಿಗೆ ಇದರ ಸಿವಿಯರಿಟಿ ಗೊತ್ತಿರುತ್ತೆ. ಸೊ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೆ ಅವಾಗ ಆ ರಕ್ತ ಕೊಡೋದ್ರದ ಇಂಪಾರ್ಟೆನ್ಸ್ ಏನು, ಆ ಜೀವ ಉಳಿಸೋದ್ರದ ಇಂಪಾರ್ಟೆನ್ಸ್ ಏನು, ಅದು ಆ ಪೇಷಂಟ್ಗೆ ಆ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಆ ಮೊಮೆಂಟ್ ಅಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಎನಿ ಅಕೇಶನ್ ಅದನ್ನ ಸೆಲೆಬ್ರೇಟ್ ಮಾಡೋದು ರಕ್ತದಾನದಿಂದ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೀವೆಲ್ಲರೂ ಅನ್ಕೊಳ್ಳಿ.
1: ಒಂದು ಪಣ ತೊಡಬೇಕು,
0: ಪಣ ತೊಡಬೇಕು. ಹೌದು,
1: ಈ ನಾಗರಿಕರಿಗೆ ಯುವ ಪೀಳಿಗೆಗೆ ನೀವು ಕೊಟ್ಟಿರುವಂತಹ ಒಂದು ಸಂದೇಶ ತುಂಬಾ ಚೆನ್ನಾಗಿದೆ ಮೇಡಮ್. ಡಾಕ್ಟರ್ ವೇದಾ ಅವರೇ, ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನ್ಲಿ ಸ್ಟುಡಿಯೋಗೆ ಬಂದು ಪ್ಯಾಥಾಲಜಿ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ವೇದಾ ಮೇಡಮ್.
0: ಥ್ಯಾಂಕ್ ಯು, ನಮಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು.
1: ಇದುವರೆಗೆ ರಕ್ತ ವರ್ಗಾವಣೆ ಹಾಗೂ ರಕ್ತದಾನದ ವಿವಿಧ ಪ್ರಯೋಜನಗಳ ಕುರಿತು ಡಾಕ್ಟರ್ ವೇದಾ ಶ್ರೀಪಾದ್ ದಿದ್ಗಿ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ

ಈ ಚಿತ್ರಗೀತೆಯೊಂದಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟುಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿವರೆಗೆ ಪರಿಮಳ ದೇಶಪಾಂಡೆಗೆ ಅಪ್ಪಣೆ ನೀಡಿ ವಂದನೆಗಳು.